say wo treatment chemical no wo ba ebi wo ho ye de bi ebe ma wo ogidi brown awram ye wo grass carpet ye wo border lie eni nyina bi ewo ho ye wo flowers ewo ho 3D epoxy chemical no ye wo 5D na 8D Alaska siesie dem nyina ma wawie no na wa ma aroma diffuser e pamo scent ebe yi scent ye wo dem nyina na ma edem ho aye kama ede amao sebe ya wudem obeye sham na ye numbers no na men sori na papa ento aso 0256 33 0075 0256 33 0075 and 0200 281080 ye daga na fo nyina si jrefa nyankopo nyamukese kosisa mbe kese pa dasene ye besa hia